0: ಸಂಗಾಶನ್ ದಿ ಮಿಗೆ ಮೀ ಸಂಗೋನ್ ದಿದೆ ಚೈ ರಿಯಾಂಗ ನಾ
1: ಮಕ್ರೋಕ್ ಮಿಜೆ ಹೊರಾ ರೋಜಿನಿ
2: ಪುಚುಮಾ ಥಾ ಮಕ್ರಾ ಬಬೋ ಓ ಪುಚುಮಾ
3: ಥಾ ಮಕೋನ್ ಬಗಜಾ ಹಾ ಯಸ್ ಅಂಗ ಹಾ ಹಾ
1: ಥೋರಾ ಸುಪರಾ
4: ಬಾಬಾ ನ ಪದ ಗುಣಾ
2: ಬಾವನಿ ಮಂದಿನಾರಾ ಅಂಕು ಮಾಮಾ ನಿಗ ಪಾರಾ
4: ಬಾಬಾ ಸಂಜೆ ಬಾಯಿಂಗಾ ಮಾಮಾ ಆದೆ
5: ಅಂಪೋ ಕೋದೋ ಅಂಚಿಂಗ್ ಥಾಬೋ ಆಮಾರಾ
2: ಉಯನಾ ಜಾಮಾ ಆಖೆ ಆಬಾ ಕೇ ನಾ ಕುಬೋ ಆಮಾ
5: ಯನ್ನು ಅಸಂಗೆ ಬೋ ಮೈಕೋ ಚಾಗೆನ್ ಚಂಗಸಾ ರಂಗಸಾ ರೇ ಬಾ ಪಾಉಬಾ
2: ಸಾನೆ ಬಿಸನಾರಾ ಬಾದೆ ಸೋ ನಿಸಾ
4: ಆದೆ ಸೌರಾಲೆ ಬಿಪಾನ್ ಥಿ ಥೋರಾ ಮಾ ಅಂಪದೆ ಸಲಾಮ ಅಚ್ಚು ಸಾರಾ ಮನಿ
2: ಉಯರಾ ತಾ ಶಾಂಗಾರಾ ಉವಿಜಾ ಟೇಮಿ ಸುಂಗುರಾ ಒಖ್ರಿಯಾ ಚಾಚಿನಾ
5: ದೋದೋ ದೋರಿ ಗುಪ್ಪುಕೋ ದೋಕೆ ಸುಂಗ್ನಾ ಫನೆ
2: ದೆ ಜೇಕು ಮನೆ ಸುಮಾಯ್ ಬೋ ಹಾಯ ಅಂಗ್ರಿ ವಾ ದುರಾಂ ಥುಗಿಪಲಿ ರೋಖಾಂದೆ
4: ಹಾರಿ ಬೋ ಮಾಮಾ
6: ಸೌರಾಂ ದಿಪಾನ್ ಥಿಕೋ ಸಂದ್ಯಾಂಗಿ ರಾಮ ಓ ಥುಶ್ಯಾ ರೋಜನಿ ಥುರನಾಮಿ ಉನ್ನಾ